ಶಾದಿ ಖುನೌವಿಯದು ನಾ ಕ್ವಾಕಿ ಮಪ್ಪಾವು ಶೀಲಗ್ಲಬ ಮತ್ತಮ್ಮದುದ ನಮೋ ತಾಯಿ ಬಂಗ ಪಾನ್ಬ ಕಯಾ ನಮ ಪೂಮಾಗಿ ಸಿಂಧಾ ಪಾಂಗ್ಬ ಮತ್ತಮ್ ಯೌರಿದನ ಕಂಗ್ಲೆಯ ಪುಂಗಿ ಲಂದಮ್ಮ ಶಿಯ

ತರಾಮರಿನಿ ಪಾನ್ಬ ಥಾಜ ಮಹಾಕಿ ಮಂಗಾಲ್ಗ ಅಮಕ್ಪ ಯಾವ್ದ್ರಬ ಮಹಾಕಿ ಥಮೋಯ್ಗಿ ನುಂಗ್ಸಿಬದುಗ ಕನಾ ನೆಹೆಲಂಗನಿ ಮಂಗಾಲ್ ನಾಯ್ಬ ನೊಂಗ್ದೋಲ್ ಥಾಜ ಮಹಾಕ್ತಿ ಅಮಂಬ ಲೆಚಿಲ್ನ ಕುಪ್ಕಿದುನ ಮಸ್ಯಕ್ ಮಂಗಾಲ್ ಮಾಂಕ್ರಬಸು ಅಕಾ ಅಕುಮ್ ನಾಯ್ಬ ಪುನ್ಸಿದ ಥೌನಾಫನ ಪುಕ್ನಿಂಗ್ ವಾಖಲ್ ಸೊಂಥದ ಲೇಪ್ಲಿಬ ಮಹಾಕಿ ಮಂಗಾಲ್ನ ಅಮಂಬ ಪುಂಬಬು ಮೈಥಿಬ ಪೀಬ ಗಮ್ಗನಿ ಮಮಾಂಗದಸು ಅದುಮಕ್ ಮಫಂ ಚಾವ್ನ ಕಂದುನ ಲಾಕಿಬ ಗಸಿಸು ಅದುಮಕ್ ಲೇಂಗ್ದನ ಮಫಂ ಕಲ್ಲಿಬ ಇಸೈನಿ ಲಾಂಬಾ ಫಿಲ್ಮ್ದಗಿ ಪುಷ್ಪಾರಾಣಿಗಿ ನೈಟೋಂ ಖೊಂಜೆಲ್ದ ಯು ಗಾಂಧಿನ ಸೈರೇಂಗ್ಬ ಅಮದಿ ಗೋಪಿನ ಸೈರಾಂಗ್ಬ ಇಸೈ ಲೌಬಿರಸಿ ಸೀರಿಯಲ್ ನಂಬರ್ 4.

ಇಸೆಯನ್ನು ಹೌಗ್ರಬ ಪುನ್ಸಿಬು ನೌಹೌನನ ನಿಂಗ್ಸಿಂಗಲ್ಲಿ ಖೊಂಥಾಂಗ್ನ ಥಮೊಯ್ಗೆ ಅವಾಬ ಕಯಾಬು ಕೌಹಲ್ಲಿ ಇಸೆಯಿ ಮರುಮ್ದ ಲೋತುನ ಲೈರಿಬ ಖೊಂಥಾಂಗಿ ಫಜಬ ಮಯಾಂ ಪುನ ತಾಮಿನರಿ ಮಥಂಗಿ ಇಸೆಯ ಸಿಮದಿ ಅಸೆಮ್ ಅಮರ್ಜಿನ ಸಕ್ಪ ಇಸೆ ಮಯಾಂ ಪುನ ತಾಮಿನಸಿ ನರೇಂದ್ರ ನಿಮೋಮಗಿ ಮಯಕ್ತನಿ ಇಸೆಯ ಸಿ ತಾಮಿನದನ ಮಯಾಮಿ ಕುಪ್ ಖರದ ಒರಬಸು ಹೌಗ್ರಬ ಥೌದೋಕ್ಸಿಂಬು ನಿಂಗ್ಸಿಂಗ್ ಬಿಯು ನುಂಗಾಯ್ಬಿಯು.